ಲೀತ್ರಯಾಂತರ ಸುಚಕ್ರ ಸಮರ್ಚನೇನ ಶ್ರೀಮಂತ್ರವಾಗ್ಭವ ಸಮುಚ್ಚಯ ಕೂಟದೇಶೇ ವ್ಯಕ್ತಾಸಿ ರಕ್ಷಿತು ಮಿತಃ ಸ್ವಯಮೇವ ದೇವಿ ಶ್ರೀವಾಣಿ ವಾಸರಪುರೇ ತವ ಸುಪ್ರಭಾ.

ಸೋಬತಮ್ಮಂದರಿ ಮಹಾಲ್ತೆ ಅಂತಾನೆ ಹೀಗೆ ಹಕೆ ಸೂಡಂತೆ ಗಟ್ಟಿ ಮಾಡಸಾಯಮಂತೀರ್ ಪಡಿ ಇವ್ರು ವೈಲೋ ಮಿಜ ಸಿಲೆ ಊರ್ಕು ಊರು ನಾಗ್ಪುರ್ ತಲ್ ಧನಂ ಪಾಸರ್ ವಾತುರ್ ಮಾನ್ಲಿರ ಅಂದಿರ್ ಊರ್ ಬಗಟ ವೈಲೋ ಮಂತ ಗಟ್ಟಿ ಮಾಡಸಾಯಮಂತೀರ್ ಬಗನೆ ವೈಲೋ ಸಿಲೆ ಊರೇ ಕಾಮ್ ಕಿಂತೇರ್ ಊರೇ ಆಟ ಅಂತೇರ್ ಊರೇ ತಿಂತೇರ್ ಸವ್ಲಾಕ್ ಧನ್ ಮೆಚ್ಚರೆ ಮಂತೀರ್ ಸೂಡ್ತ ವಿಚಾರ ಕೀಸನ್ ಅರೆ ಅರೆ ಅರೆ ಪಾಪ ಈಗ ಬದೆ ವೈಲೋ ಸಿಲೆ ನಂಜರ ಸಬಾಯಿ ನವೀರ್ ಕುಂದಿ ಜೋಕ ಸೈಪಾಕಿಸಿ ತಿಕ್ಕಾಯ್ತ ಇಂದ್ರಾಯ್ ರಾನಿ ಅನಿ ಅರ್ಧೋ ಪೆರೆ ದೂರ್ ಕೀತ ಅರ್ಧೋ ಪೆರೆ ದೂರ್ ಕೀತ ಅನಿ ಚಚ್ಚಲ ಪೆರೆ ತರ ಅಂದ ಪರ್ಕಸಿ ಕೀತ ಅನಿ ರಾಜಲ್ ತಿನ್ವಾಲ್ ರಾಜಗಿರಿ ಭಾಜಿ ಮೋಕ್ಷಲ್ ತಿನ್ವಾಲ್ ಕುರುಸಾನಿ ಸಾಪ ನುಂಗ್ನೀದ ನೂರ್ ರಾಂದ ಪಾಲ್ ನೀದ ಪರಣೆ ರಾಂದ ಗಾರ ನೀದ ಬಾರ ರಾಂದ ಚುರ್ಚಲ್ ನೀದ ಸಿಯೂ ರಾಂದ ಅಂತ ಪರ್ಕಸಿ ಕೀತ ಪಂಚಪಕ್ವನ್ ತಯಾರ್ ಕೀತಾನಿ ಮಾತ್ರ ದಾಕ ಪಪ್ಪ ವೀರ್ ಬೋರೆ ತ್ಯಾಚಿ ಸೂಡನಿರ್ತ ನಾಕ್ ಪರಿಶನಿ ಕಿನಿದಿಂತಕ್ಕೆ ಅರ್ಧ ರಾತ್ನೇನ ಸೊಡಿಸಿರ್ವ ಅಂತ ಇಂದೂರ್ ವೇಲಿ ಮರಳೋಣ ದೂಸರ ನೇಟಿ ಊರು ಇಂತಿರ್ ದಾದ ಮರಡ್ ಬೋರೆ ಕಾಮ್ ಕೀತ ಸಿಲ್ವಾಟ್ ಮರಡ್ ಬೋರೆ ಅಡ್ತ ಸಿಲ್ವಾಟ್ ಬೋರ್ ರಾಜನ ಮೀಯಡ ಮಂದಾರ್ ಇಚೋರ್ ಸೋಬತ ಮಾಕು ನಡ್ಸಿ ಸೀತಾಸ್ಕೆ ಮಾಕ್ ಬೋಂತೆರ್ ವರಂ ತುಂಗ್ಲೆ ವಾಸಿರ್ಮಂತ ಇಂತೇರ್ ವೀರ್ ಪೆಡಿ ಇವ್ರು ಅದ್ಭತಲ್ ಕೀತ ಉಂಡುಂದಿ ದಿವಸ ವಾತಾನಿ ಮರಳಾಟ್ಲೆ ವಾನೆ ನನ್ ಪಿಯಾಮ್ ತೋನ್ ರೈದ್ ಬದ್ದೆ ಮನೆ ಇಂಜಿ ಓರೋರ್ ಪೆಡಿಯೋರ್ ಚಿಚ್ಚಲ್ ವಣ್ಣಿನ ಬೊಟ್ಟ ಕೊಯ್ತೋರನಿ ಆಗ ಮಿರ್ಚ ದೋಸ್ತೋರನಿ ಪೊಟ್ಟು ಪೊಟ್ಟು ಪೊಟ್ಟು ಪೊಟ್ಟ ಆಸರ್ ಮನೆಗಿರ್ತಾನೆ ಇಂದ್ರಾಯಿರಾನಿ ಕೇಪ್ಸರಮ್ ಅಂತೋರ್ತಾನೆ ಪಿಯನ್ ಸಾಟಿ ವಾತಾನಿ ರೊಪ್ಪ ನೆಂಗ್ಸಿ ಸೈಪಕ್ ಪಂಚಪಕ್ವನ್ ಭೋಜನ ಆಡ್ತಾ ಪೆಸಿಸಿಗುನ್ ಸೊಡಿ ಕೈನಕ್ಕೆ ವಾತೋರನಿ ತಾನ ದರ್ವಾಜದ ಪೊರ ತನ ಕೈ ಪೀತೋರ್ ಅನಿ ಬಾಯಿ ನಿಮ್ ಕಲೆನ ಮಿಯಡೆ ಅಂದಿ ಕಿ ಸಾವು ನ ಮಿಯಡೆ ಅಂದಿ ವಾತಿ ಬೋನಂ ಕಾಲ್ಕನೆ ದಾಂತಿ ಬೋನಂ ಕಾಲ್ಕನೆ ಬಾಯಿ ನೀಕು ನು ಸೈಪಕ್ ಇವಾಲ್ ಖುಷಿ ಮಂತಾನಿ ಮಾ ರೋನ್ ಮನವಲ್ ನೀ ಖುಷಿ ಸಿಲ್ಲೆ ಬರ್ತಾ ಅಲ್ಲಿ ಜರ್ಪಡಿಯೋರ್.